ಅಥವಾ ದೇವೀ ಸಾಯುಜ್ಯಮಾಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾಂಭಳೇಶೆ ಅಮ್ನಾ ಸಕಲ ಮನೋರಥ ಪೂರ್ಣ ಥಾಯ. ಅನೆ ವಿಷ್ಣುಲೋಕ್ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯಕಾರ ಥಾಯ.